0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಅಲ್ಲಮ ಪ್ರಭು ವಿರಚಿತ ಒಂದು ವಚನ. ಹಾಡಿದ್ದಾರೆ ಆನಂದ ಕುಲಕರ್ಣಿಯವರು. ಮಾತೆಂಬುದು ಜ್ಯೋತಿರ್ಲಿಂಗ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಮಾತೆಂಬುದು ಜ್ಯೋತಿರ್ಲಿಂಗ. ವಚನ ರಿಟನ್ ಬೈ ಅಲ್ಲಮ ಪ್ರಭು, ಸಾಂಗ್ ಬೈ ಆನಂದ ಕುಲಕರ್ಣಿ.

ಬಾರೋ ರಾಘವೇಂದ್ರ ಬಾರೋ ಜಗನ್ನಾಥದಾಸರ ರಚನೆ. ದನಿಯಾಗಿದ್ದಾರೆ ನಾಗನಂದಿನಿ ವಿಶ್ವನಾಥ್ ಮತ್ತು ಪಿ ಮಂಗಳ. ನೌ ನಾಗನಂದಿನಿ ವಿಶ್ವನಾಥ್ ಅಂಡ್ ಪಿ ಮಂಗಳ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಜಗನ್ನಾಥದಾಸ ಬಾರೋ ರಾಘವೇಂದ್ರ ಬಾರೋ.

ಮದ ಮತ್ಸರಗಳ ಬಿಡದನಕ ವಿಧ ವಿಧ ಸಾಧನಗಳ ಮಾಡದೇನು. ಜಗನ್ನಾಥದಾಸರ ರಚನೆ, ಹಾಡಿದ್ದಾರೆ ಎಚ್ಎನ್ ಮೀರಾ ಮತ್ತು ನೀಲಾ ರಾಮಾನುಜಂ. ವೃಂದಗಾನದಲ್ಲಿ ಸರ್ವಜ್ಞನ ವನ್ ಮೋರ್ ಕಾಂಪೋಸಿಷನ್ ಆಫ್ ಜಗನ್ನಾಥದಾಸ ಸಂಗ್ ಬೈ ಎಚ್ಎನ್ ಮೀರಾ ಆಂಡ್ ನೀಲಾ ರಾಮಾನುಜಂ. ಮದ ಮತ್ಸರಗಳ ಬಿಡದನಕ ವಿಧ ವಿಧ ಸಾಧನಗಳ ಮಾಡದೇನು.

ವೃಂದಗಾನದಲ್ಲಿ ಸರ್ವಜ್ಞನ ವಚನ ಮಾತಿನಿಂ ನಡೆನುಡಿಯು ಮಾತಿನಿಂ ಹಗೆ ಕೊನೆಯು ಮಾತಿನಿಂ ನಡೆನುಡಿಯು ಮಾತಿನಿಂ ಹಗೆ ಕೊನೆಯು ಅವಚನ ರಿಟನ್ ಬೈ ಸರ್ವಜ್ಞ ಸಂಗೀತ್ ಕೋರೆಸ್.

ಮಾಧವ ಮಾಮವ ದೇವ ಕೃಷ್ಣ ಒಲೆಟಿ ವೆಂಕಟೇಶ್ವರಲು ಅವರ ದನಿಯಲ್ಲಿ ಕೇಳಿ ನಾರಾಯಣ ತೀರ್ಥರ ರಚನೆ. ನೌ ಅ ಕಾಂಪೋಸಿಷನ್ ಆಫ್ ನಾರಾಯಣ ತೀರ್ಥ ಸಂಗ್ ಬೈ ಒಲೆಟಿ ವೆಂಕಟೇಶ್ವರಲು. ಮಾಧವ ಮಾಮವ ದೇವ ಕೃಷ್ಣ.

ಮಾಯೇ ನೀನತಿ ಚೆಲುವೆ ಕಾಯ ಮುನ್ನವೇ ಚೆಲುವು. ಮುಪ್ಪಿನ ಷಡಾಕ್ಷರಿಯವರ ರಚನೆ, ದನಿಯಾಗಿದ್ದಾರೆ ಹೆಚ್ ಕೆ ನಾರಾಯಣ. ಹೆಚ್ ಕೆ ನಾರಾಯಣ ಪ್ರೆಸೆಂಟಿಂಗ್ ಮಾಯೇ ನೀನತಿ ಚೆಲುವೆ ಕಾಯ ಮುನ್ನವೇ ಚೆಲುವು, ರಿಟನ್ ಬೈ ಮುಪ್ಪಿನ ಷಡಾಕ್ಷರಿ.

ಆರ್ ಚಂದ್ರಿಕಾ ವರದನಿಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಮಹಾಲಕ್ಷ್ಮಿ ಕರುಣಾ ರಸಲಹರಿ. ಆರ್ ಚಂದ್ರಿಕಾ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಮಹಾಲಕ್ಷ್ಮಿ ಕರುಣಾ ರಸಲಹರಿ.

0: ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotional music program. This program is a contribution of Akashwani Bengaluru, Anytime Indian Music.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ. ಹೇಳಿಕೊಡುತ್ತಾರೆ ಅರ್ಚನಾ ಏಕುಲಕರ್ಣಿ, ಭಾಗವಹಿಸುವ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ.
2: ನಮಸ್ಕಾರ ಮೇಡಮ್.
3: ನಮಸ್ಕಾರ ಅಂಜನಾ. ಇವತ್ತು ನಾವು ಈ ನಮ್ಮ ಸಂಗೀತ ತರಗತಿಯಲ್ಲಿ ರಾಗ್ ಜೋಗದಲ್ಲಿ ಶ್ರೀಧ ವಿಠಲರ ಒಂದು ಕೃತಿನ ಅಭ್ಯಾಸ ಮಾಡೋಣ.
2: ಆಯ್ತು ಮೇಡಮ್.
3: ಶ್ರೀಧ ವಿಠಲರು ತುಂಬ ಪ್ರಸಿದ್ಧವಾದಂಥ ಹೆಸರು ದಾಸ ಸಾಹಿತ್ಯದಲ್ಲಿ. ಅವರು ಕರ್ಜಗಿ ದಾಸಪ್ಪ ಅಂತ ಕೂಡ ಅವ್ರನ್ನ ಕರೀತಾ ಇದ್ರು. ಅವರು ಜಗನ್ನಾಥ ದಾಸರ ಶಿಷ್ಯರು ಕೂಡ, ಅವರಿಂದಲೇ ಅಂಕಿತವನ್ನು ಕೂಡ ಪಡೆದಿದ್ದಾರೆ. ಅವರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾಗಿದ್ದರು. ಆದ್ದರಿಂದ ಅವ್ರ ಮೇಲೆ ವಿಶೇಷವಾದಂಥ ಕೃತಿಗಳನ್ನ ರಚಿಸಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಪ್ರಸಿದ್ಧವಾದ ಕೃತಿಗಳೆಲ್ಲ ಈ ಶ್ರೀಧ ವಿಠಲರಿಂದಲೇ ರಚಿತವಾಗಿದೆ ಅಂತ ಹೇಳಬಹುದು. ಅಂಥ ಮಹಾನುಭಾವರ ಕೃತಿಯನ್ನು ನಾವು ಇವತ್ತು ಅಭ್ಯಾಸ ಮಾಡ್ತಾ ಇದ್ದೀವಿ. ನಾವು ಆ ಕೃತಿಯನ್ನು ಜೋಗ್ ರಾಗದಲ್ಲಿ ಸ್ವರ ಸಂಯೋಜನೆ ಮಾಡಿದ್ದೀವಿ.
2: ಸರಿ.
3: ಇನ್ನು ಎರಡನೇದಾಗಿ ಜೋಗ್ ರಾಗದ ಬಗ್ಗೆ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ.
2: ಸರಿ ಮ್ಯಾಮ್.
3: ಜೋಗ್ ರಾಗ ತಿಲಂಗ ರಾಗಕ್ಕೆ ತುಂಬ ನಿಕಟವರ್ತಿಯಾಗಿದೆ ಅಂತಲೇ ಹೇಳಬಹುದು. ತಿಲಂಗ ರಾಗಕ್ಕೆ ನೀವು ಒಂದು ಕೋಮಲ ಗಾಂಧಾರವನ್ನು ಸೇರಿಸಿದರೆ ಜೋಗ್ ರಾಗ ಸಿಗತ್ತೆ. ಅದು ಔಢವ ಜಾತಿಯ ರಾಗವಾಗಿದೆ. ಕಾಫಿ ತಾಟದಲ್ಲಿ ಹುಟ್ಟಿದೆ. ಈ ರಾಗದಲ್ಲಿ ರಿಷಭ ಮತ್ತು ದೈವತ ವರ್ಜ್ಯವಾಗಿದೆ. ವಾದಿ ಮಧ್ಯಮ ಸ್ವರ, ಸಂವಾದಿ ಷಡ್ಜ. ಇದನ್ನು ರಾತ್ರಿ ಎರಡನೇ ಪ್ರಹರದಲ್ಲಿ ಹಾಡ್ತಾರೆ. ಆಮೇಲೆ ಕೋಮಲ ನಿಷಾದ ಇಲ್ಲಿ ಪ್ರಯೋಗ ಮಾಡ್ತೀವಿ ನಾವು ಅವರೋಹದಲ್ಲಿ. ಅದನ್ನು ಹೇಳ್ತೀನಿ ನಮಗೆ, ಆರೋಹ ಅವರೋಹ ಹೇಳೋಣ ಮೊದಲು.

0: ಈ ಥರ ನಾವು ಗಾಂಧಾರವನ್ನು ಎರಡೂ ಗಾಂಧಾರ ಕೂಡ ಪ್ರಯೋಗ ಮಾಡ್ಬೋದು, ಇಲ್ಲ ಬರೀ ಒಂದೇ ಗಾಂಧಾರ ಕೋಮಲ ಗಾಂಧಾರವನ್ನು ಕೂಡ ಪ್ರಯೋಗ ಮಾಡ್ತಾರೆ. ಈಗ ಈ ಕೃತಿಯನ್ನು ನೋಡೋಣ. ಪಲ್ಲವಿ ಮೊದಲು ಹೇಳ್ತೀನಿ. ಕೊಳಲೂದೋ
1: ಕೊಳಲೂದೋ
0: ಇನ್ನೊಮ್ಮೆ
1: ಇನ್ನೊಮ್ಮೆ
0: ರಂಗಯ್ಯ
1: ರಂಗಯ್ಯ
0: ಕೊಳಲೂದೋ
1: ಕೊಳಲೂದೋ
0: ಇನ್ನೊಮ್ಮೆ
1: ಇನ್ನೊಮ್ಮೆ
0: ಕೃಷ್ಣಯ್ಯ
1: ಕೃಷ್ಣಯ್ಯ
0: ಕೊಳಲೂದೋ
1: ಕೊಳಲೂದೋ
0: ದ್ವಾರಕ
1: ದ್ವಾರಕ
0: ನಿಲಯನೆ
1: ನಿಲಯ

0: ಇದು ಪಲ್ಲವಿ ಆಯಿತು, ಮೊದಲನೇ ಚರಣ.
1: ಆಯ್ತು ಮೇಡಮ್,
0: ಬರ್ಕೋ. ಎಡ ಹೆಗಲಲ್ಲಿ,
1: ಎಡ ಹೆಗಲಲ್ಲಿ,
0: ಎಡಗಲ್ಲವ ನಿಕ್ಕಿ,
1: ಎಡಗಲ್ಲವ
0: ನಿಕ್ಕಿ
1: ನಿಕ್ಕಿ,
0: ಕುಡಿ ಹುಬ್ಬುಗಳ,
1: ಕುಡಿ ಹುಬ್ಬುಗಳ
0: ಅಲ್ಲಾಡಿಸುತ್ತ,
1: ಅಲ್ಲಾಡಿಸುತ್ತ.
0: ಎಡ ಹೆಗಲಲ್ಲಿ ಎಡಗಲ್ಲವ ನಿಕ್ಕಿ ಕುಡಿ ಹುಬ್ಬುಗಳ ಅಲ್ಲಾಡಿಸುತ್ತ, ಇದು ಮೊದಲನೇ ಚರಣ.

0: ಈ ಒಂದು ಗೀತೆಯಲ್ಲಿ ಕೊಳಲನ್ನ ಯಾವ ರೀತಿ ಊದಬೇಕು ಅಂತ ಶ್ರೀಧರ ವಿಠಲರು ಅದನ್ನು ಕೂಡ ಹೇಳಿದ್ದಾರೆ ಅಂತ ತಿಳ್ಕೊಬಹುದು ನಾವು ಇಲ್ಲಿ. ಬರೀ ಸಾಹಿತ್ಯ ನಾವು ಇಲ್ಲಿ ನೋಡಿದ್ರೆ, ಎಡ ಹೆಗಲಿನಲ್ಲಿ ಗಲ್ಲವನ್ನಿಟ್ಟು ಕೃಷ್ಣ ಎಡಮೊಗ್ಗುಲಲ್ಲೇ ಕೊಳಲನ್ನ ಊದಬೇಕು ಅಂತ ಹೇಳಿದ್ದಾರೆ.
1: ಹೌದು,
0: ಕುಡಿಹುಬ್ಬುಗಳನ್ನ ಅಲ್ಲಾಡಿಸ್ಕೊಂಡು ಯಾವ ರೀತಿ ಒಂದು ಹಾವಭಾವ ಕೂಡ ಒಂದು ಸಾಹಿತ್ಯದಲ್ಲಿ ತೋರಿಸಿದ್ದಾರೆ. ತುಂಬಾ ಸುಂದರವಾದಂತಹ ಗೀತೆ ಇದು. ಅದರಲ್ಲಿ ಜೋಗ್ರ ಕೂಡ ತುಂಬಾ ಭಕ್ತಿ ಮತ್ತೆ ನಮ್ಮ ಭಾವವನ್ನ ಪ್ರಸ್ತುತಪಡಿಸ್ಲಿಕ್ಕೆ ಬಹಳ ಸಮಂಜಸವಾಗಿದೆ ಅಂತ ಹೇಳ್ಬೋದು ಅಲ್ವಾ?
1: ಹೌದು ಮ್ಯಾಮ್, ತುಂಬಾ ಚೆನ್ನಾಗಿದೆ.
0: ತುಂಬಾ ಚೆನ್ನಾಗಿದೆ. ಇನ್ನೊಂದ್ಸರಿ ಇದನ್ನ ಹೇಳ್ಬಿಡೋಣ.

ಕರಿ ಇದೆ, ಚಿಕ್ಕ ಚಿಕ್ಕ ಒಂದು ಸ್ವರಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ತಾ ಇದೆ, ಅದು ಪ್ರಾಕ್ಟೀಸ್ ಮಾಡಿದ ತಕ್ಷಣ ಮತ್ತೆ ಸರಿ ಹೋಗುತ್ತೆ. ಈ ರಾಗದಲ್ಲಿ ಕೆಲವೊಂದು ಕಡೆ ಮಾತ್ರ ನಾವು ಕೋಮಲ್ ಗಾಂಧಾರವನ್ನು ಯೂಸ್ ಮಾಡ್ಕೊಂಡಿದ್ವಿ, ಮಿಕ್ಕಿದ್ದೆಲ್ಲ ನೋಡಿದ್ರೆ ಇದು ತಿಲಂಗ್ ರಾಗನೇ ಇದೆ. ಇನ್ನೊಮ್ಮೆ

0: ತುದಿ
1: ಬೆರಳಿಂದ
0: ಬೆರಳಿಂದ
1: ಒತ್ತುತ
0: ಒತ್ತುತ
1: ಮಧುರಾಧರ
0: ಮಧುರಾಧರ
1: ದಲ್ಲಿಟ್ಟು
0: ದಲ್ಲಿಟ್ಟು
1: ರಂಗಯ್ಯ
0: ರಂಗಯ್ಯ ಮಧುರಾಧರ ದಲ್ಲಿಟ್ಟು ರಂಗಯ್ಯ.
1: ಇದರೊಳಗೆ ಕೊಳಲನ್ನ ಕೃಷ್ಣ ತುಟಿ ಮೇಲೆ ಯಾವ ರೀತಿ ಇಟ್ಟುಕೊಳ್ತಾನೆ ಅಂತ ವಿವರಣೆ ಕೊಟ್ಟಿದ್ದಾರೆ. ಇದು ಎರಡು
0: ಎರಡನೇ
1: ಚರಣ, ಮೊದಲನೇ ಚರಣ ಮತ್ತೆ ಪಲ್ಲವಿ, ಇಷ್ಟನ್ನೆಲ್ಲ ಬರ್ಕೊಂಡೆ ಅಲ್ಲ?
0: ಆಯ್ತು ಮೇಡಮ್, ಬರ್ದೆ.
1: ಓಕೆ, ಮೊದಲಿನ ಚರಣ ತರನೇ ಇದು ಕೂಡ ಹಾಗೆ ಇದೆ.

0: ಅಂಜನ ಇವತ್ತಿನ ತರಗತಿನಲ್ಲಿ ಎಷ್ಟು ಸಾಕು?
1: ಆಯ್ತು ಮೇಡಮ್,
0: ಮುಂದಿನ ತರಗತಿಯಲ್ಲಿ ಮತ್ತೆ ಮುಂದಿನ ಒಂದು ಚರಣವನ್ನು ನಾವು ಮುಂದುವರೆಸೋಣ.
1: ಧನ್ಯವಾದಗಳು ಮೇಡಮ್, ನಮಸ್ಕಾರ, ಬರ್ತೀನಿ.
0: ನಮಸ್ಕಾರಮ್ಮ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಅರ್ಚನಾ ಏಕುಲಕರ್ಣಿ, ಭಾಗವಹಿಸಿದ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಕೇಳುವಿರಿ. ರಾಗ್ ಸುಖಿಯಾ ಬಿಲಾವಲ್, ಖಯಾಲ್ ವಿಲಂಬಿತ್ ಜಪ್ತಾಲ್, ದೇವಿ ದುರ್ಗೆ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. ರಾಗ್ ಸುಖಿಯಾ ಬಿಲಾವಲ್, ಝಪ್ತಾಳ್ ದೇವಿ ದುರ್ಗೆ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವೀರೇಶ್ವರ್ ಹಿರೇಮಠ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಸಂಪೂರ್ಣ ಮಾಲ್ಕೌನ್ಸ್ ಖಯಾಲ್ ವಿಲಂಬಿತ್ ತೀನ್ ತಾಲ್ ಬರಜ ರಹೇ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. He was accompanied on tabla by Pandit Raghunath Nakod and harmonium by Vireshwar Hiremath. Continuing the concert, now listen to Raag Sampoorna Malkaus. Khyal Vilambit Teen Taal, Baraj Rahe.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಸಾರಂಗಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. ಹಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್ ಅಂಡ್ ಸಾರಂಗಿ ಬೈ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್.
2: This program is the contribution of Akashwani Dharwad, Anytime Indian Music.

0: ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಶ್ರೀನಿವಾಸ ಪ್ರಸನ್ನ ಅವರಿಂದ ವೀಣಾ ವಾದನವನ್ನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ಹೆಚ್.ಎಸ್. ಕೃಷ್ಣಮೂರ್ತಿ ಅವರಿಂದ ಮೃದಂಗ, ನಾ ಗುರುಮೂರ್ತಿ ಅವರಿಂದ ಘಟ. ಮೊದಲಿಗೆ ಕೇಳೋಣ ಸರಸೀರು ಹಾಸನ ಪ್ರಿಯೆ. ನಾಟರಾಗ ಆದಿತಾಳದಲ್ಲಿದೆ ಪುಲಿಯೂರು ದೊರೆಸ್ವಾಮಿ ಅಯ್ಯರವರ ಕೃತಿ.
1: ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಪ್ರೆಸೆಂಟ್ ಅ ವೀಣಾ ರಿಸೈಟಲ್ ಬೈ ಶ್ರೀನಿವಾಸ ಪ್ರಸನ್ನ. ಹಿ ಇಸ್ ಅಕಂಪನೀಡ್ ಆನ್ ದಿ ಮೃದಂಗಂ ಬೈ ಹೆಚ್.ಎಸ್. ಕೃಷ್ಣಮೂರ್ತಿ, ಆನ್ ಘಟ ಬೈ ನಾ ಗುರುಮೂರ್ತಿ. ಶ್ರೀನಿವಾಸ ಪ್ರಸನ್ನ ಬಿಗಿನ್ಸ್ ಹಿಸ್ ವೀಣಾ ರಿಸೈಟಲ್ ವಿತ್ ದ ಕಾಂಪೋಸಿಷನ್ ಆಫ್ ಪುಲಿಯೂರು ದೊರೆಸ್ವಾಮಿ ಅಯ್ಯ ಸರಸೀರು ಹಾಸನ ಪ್ರಿಯೆ, ಸೆಟ್ಟು ನಾಟರಾಗ ಆದಿತಾಳ.

0: ಇನೀಗ ಬಿಲಹರಿ ರಾಗ ಆದಿತಾಳದಲ್ಲಿರುವ ತ್ಯಾಗರಾಜರ ಕೃತಿ ನಾ ಜೀವಾಧಾರ.
1: ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ನಾ ಜೀವಾಧಾರ ಸೆಟ್ಟು ಬಿಲಹರಿ ರಾಗ ಆದಿತಾಳ.

0: ಈಗ ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಮಾಮವ ಮೀನಾಕ್ಷಿ, ವರಾಳಿರಾಗ, ಮಿಶ್ರ ಛಾಪು ತಾಳದಲ್ಲಿದೆ.
1: ನಾವು ಮಾಮವ ಮೀನಾಕ್ಷಿ ಸೆಟ್ಟು ವರಾಳಿರಾಗ ಮಿಶ್ರ ಛಾಪು ತಾಳ, ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್.

0: ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಪ್ರಸನ್ನ ಅವರಿಂದ ವೀಣಾ ವಾದನವನ್ನು ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ HS ಕೃಷ್ಣಮೂರ್ತಿ ಅವರಿಂದ ಮೃದಂಗ, ನಾ ಗುರುಮೂರ್ತಿ ಅವರಿಂದ ಘಟ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ಓ ರಂಗಶಾಯಿ ಕಾಂಬೋಧಿರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ಕೃತಿ.
1: Dear listeners, you are listening to a Veena recital by Srinivasa Prasanna. He is accompanied on the Mridangam by H.S. Krishnamurthy, on Ghata by Na Gurumurthy. Continuing the program, Srinivasa Prasanna now presents a composition of Tyagaraja, O Rangashayi, set to Kambhodi Raga, Adithala.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಪ್ರಸನ್ನ ಅವರಿಂದ ವೀಣಾವಾದನವನ್ನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಹೆಚ್.ಎಸ್. ಕೃಷ್ಣಮೂರ್ತಿ ಅವರಿಂದ ಮೃದಂಗ, ನಾಗುರುಮೂರ್ತಿ ಅವರಿಂದ ಘಟ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ವಿಲ್ ಲಿಸ್ನಿಂಗ್ ಟು ಅ ವೀಣಾ ರಿಸೈಟಲ್ ಬೈ ಶ್ರೀನಿವಾಸ ಪ್ರಸನ್ನ. ಹಿ ವಾಸ್ ಅಕಂಪನೀಡ್ ಆನ್ ದಿ ಮೃದಂಗಂ ಬೈ ಹೆಚ್.ಎಸ್. ಕೃಷ್ಣಮೂರ್ತಿ, ಆನ್ ಘಟ ಬೈ ನಾಗುರುಮೂರ್ತಿ. This Carnatic Classical Music Program is a contribution of
0: Akashavani
1: Bengaluru Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಅಬ್ ಆಪ್ ಸುನೆಂಗೆ ಶ್ರೀಮತಿ ಗೀತಾ ಜಾವಡೇಕರ್ ಕಾ ಗಾಯನ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ವಿದುಷಿ ಆರ್ ಚಂದ್ರಿಕಾ ಅವರಿಂದ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್, ಘಟ ಎಸ್ ರಾಘವೇಂದ್ರ ಪ್ರಕಾಶ್. ಮೊದಲಿಗೆ ವಂದಿಸುವ ದಾದಿಯಲ್ಲಿ ಗಣನಾಥನ, ಪುರಂದರದಾಸರ ದೇವರನಾಮ, ನಾಟರಾಗ ಖಂಡಚಾಪುತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ವಿದುಷಿ ಆರ್ ಚಂದ್ರಿಕಾ. ಶಿ ಇಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಂ ಗುರುರಾಜ್, ಆನ್ ದ ಘಟಂ ಎಸ್ ರಾಘವೇಂದ್ರ ಪ್ರಕಾಶ್. ಟು ಬಿಗಿನ್ ವಿತ್ ಅದೇವರ್ನಾಮ ರಿಟನ್ ಬೈ ಪುರಂದರದಾಸ, ಸೆಟ್ ಟು

ಇನ್ನೀಗ ತ್ಯಾಗರಾಜರ ಕೃತಿ ಕಾಮವರ್ಧಿನಿ ರಾಗ ರೂಪಕ ತಾಳದಲ್ಲಿದೆ ಅಪ್ಪ ರಾಮಭಕ್ತಿ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಅಪ್ಪ ರಾಮಭಕ್ತಿ ಸೆಟ್ಟು ಕಾಮವರ್ಧಿನಿ ರಾಗ ರೂಪಕ ತಾಳ.

0: ಇದುವರೆಗೂ ವಿದುಷಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆಯನ್ನು ಆಲಿಸಿದರೆ. ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್, ಘಟ ಎಸ್ ರಾಘವೇಂದ್ರ ಪ್ರಕಾಶ್. ಸಂಗೀತ ಪ್ರಿಯರೇ, ಇನ್ನೀಗ ಅಪೂರ್ವ ಕೃಷ್ಣ ಅವರಿಂದ ವಯೋಲಿನ್ ವಾದನ. ಮೃದಂಗ ಸಹಕಾರದಲ್ಲಿದ್ದಾರೆ ಪಣೀಂದ್ರ ಭಾಸ್ಕರ್. ಮೊದಲಿಗೆ ತ್ಯಾಗರಾಜರ ರಚನೆ ರಘುನಾಯಕ ಹಂಸಧ್ವನಿರಾಗ ಆದಿತಾಳದಲ್ಲಿದೆ.
1: Dear listeners, in today's program you just heard vocal rendition by Vidushi R. Chandrika. She was accompanied on the violin by Vidwan Mysuru R. Dayakar, on the mridangam M. Gururaj, on the ghatam S. Raghavendra Prakash.
0: Dear listeners, now we bring you violin recital by Apurva Krishna. She is accompanied on the mridangam by Panindra Bhaskar. To begin with, Raghunayaka, set to Hamsadhuniraga Aditala, written by Tyagaraja.

ಶಂಕರಿ ನೀವೇ, ಸುಬ್ಬಾರಾಯ ಶಾಸ್ತ್ರಿಯವರ ರಚನೆ, ಬೇಗಡೆ ರಾಗ ರೂಪಕತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ಸುಬ್ಬರಾಯ ಶಾಸ್ತ್ರಿ, ಶಂಕರಿ ನೀವೇ, ಸೆಟ್ ಟು ಬೇಗಡೆ ರಾಗ ರೂಪಕತಾಳ.

ಇದುವರೆಗೂ ಅಪೂರ್ವ ಕೃಷ್ಣ ಅವರಿಂದ ವಯೋಲಿನ್ ವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ಫಣೀಂದ್ರ ಭಾಸ್ಕರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಯು ಜಸ್ಟ್ ಹರ್ಡ್ ವಯೋಲಿನ್ ರಿಸೈಟಲ್ ಬೈ ಅಪೂರ್ವ ಕೃಷ್ಣ. ಶಿ ವಾಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ಫಣೀಂದ್ರ ಭಾಸ್ಕರ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.